ಕಾರ್ಯಕ್ರಮದಲ್ಲಿ ಎಪಿಡೆಮಿಯೋಲಜಿ ರೋಗ ನಿಯಂತ್ರಣ ಮಹಾಸಂಘ ರಾಷ್ಟೀಯ ಸ್ವಾಸ್ಥ್ಯ ಶಿಕ್ಷಣ ಸೂಚನಾ ತಥಾ ಸಂಚಾರ ಕೇಂದ್ರ ವಿಶ್ವ ಸ್ವಾಸ್ಥ್ಯ ಸಂಘಟನೆ

ಕಾರ್ಯಕ್ರಮ ಸಮುದಾಯ ಅನಾಥಾಭಿಯಂತ್ರಿ ಪ್ರಾಚೀನ ಪ್ರಕ್ರಿಯೆ ಕಾರ್ಯಕ್ರಮ ನಡಪಾಡಿದ ಕಚನ ಪ್ರತಿನಿಧಿ ಸಚಿವ ಸಂಚಾರ ಕರ್ಮಿ ನಾಗರಿಕ ಸಮಾಜ ಸ್ಥಾನೀಯ ಸದಸ್ಯರಾದ ಸಭಾಭಾಗಿತ್ವ ಸಭಾಭಾಗಿತ್ವ ಪ್ರಧಾನ ಪ್ರಭಾವಕಾರ ಉತ್ತರದಾಯಿ ಪಡೆಯ ಸಂಬಂಧಿತ ನಿಕಾಯ ಸಭೆ ವಿವರಣ ಜೋರ್ ಅವ ಪರಿವೇಶದಿನ ಪ್ರತಿದಿನ ಮಾನಸಿಕ ತಲಾಪ ಸಂಬಂಧಿ ಸಮಸ್ಯೆ ಪ್ರಾರ್ಥಿಗಳಿಂದ ಸರ್ಣಾರೂಪಿಸಿದ ನಿಸರ್ಣಾರೂಪಿಸಿದ ಮಾನಸಿಕ ರೋಗ ಸಮಸ್ಯೆ ವಿಕಾರ ಬಂತಿಗೆಲ್ಲ ಸ್ವಾಸ್ಥ್ಯ ಕಾಯ್ದು ಕಾಯ್ದ ಕಾಜಿ ಮಾನಸಿಕ ರೋಗ ಸಮಸ್ಯೆ ದಿನ ಪ್ರತಿದಿನ ಪ್ರಹರಣ ಕ್ರಮ